0: ಕುನೆಕುಲ ಮೌನೀಶ್ವರ ತಿರುಣ ತಿರುಣ ಕಾರಣ್ಯಮು ತೋಡುತ್ತ ನೀಗು ಇಚ್ಚಿನ ಶಾಪು ಮರಳ ತಿರುಗಿ ಇವಮಂಟುನ್ನಾವು ಇದಿಗೋ ಮೂಡು ವಚನ ಮೂಡು ನಾಡು ನೀ ಶಾಪು ವಿಮೋಚನಮವುತ್ತಾದಿ ಅಂತ ಬರದಾಗ ಒಕ ಮಾನವರು ಚಂದ್ರ ಜೀವಿಸುದುವುಗಾಕ ರಾತ್ರಿ ವೇಳ ಸ್ತ್ರೀ ಹೌದುವು ಪಗಲು ವೇಳ ಹಯಮ ಎಚ್ಚರಿಸುದುವುಗಾಕ
1: ದೈವಮಾಯ